ತ್ರಿಪುರಾದಿ ತನು ವಿದಿತ ಸಕಲ ಸಂಸಾರ ಕೌಶಿಕ್ ಸುನೋ ಬಂದ ಏಮಾನ ಕುಟಿಲ ಕಾಲ ಬಸ ನಿಜ ಕುಲ ಘಾಲ ತುಮ ಹಟ ಕಹು ಜೋ ಚಾಹ ಉಬಾರ ಕಹಿ ತಾಪ ಬಲ ರೋಷು ಹಮಾರ ಸೂರ ಸಮರ ಕರನಿ ಕರಹಿ ಕಹಿ ನ ಜನಾವ ಹಿ ಆಪ್ ವಿದ್ಯಮಾನ ರಣ ಪಾಯನ ಕಾಯನ ಕರಹಿ ಪ್ರಲಾಪ परशु सहित बर नाम तुम्हार कहु सुभाहु न कुल ही प्रसंसी कालहु डरहि न रण रघुवंशी विप्र वंश के असि प्रभुताई अभय होई जो तुमहि डराई सुनि विदु गुण बचन रघुपति के उखरे पटल परसु